0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: ಚಂದ್ರಶಾಕಿಜಿ ಘನ್ವಿತೆ ದ್ವಿಜವರೈ ಸಂಸೇ ವಿದೇ ಶಾಶ್ವತೆ ಸೌಖ್ಯಾಪಾದಿನಿ ಖೇದ ಭೇದಿನಿ ಸುಧಾ ಸಾರೈ ಫಲೈರ್ದಿಪಿದೆ ಚೇತ ಪಕ್ಷಿಜಿ ಕಾಮಣೆ ತ್ಯಜ ವೃಥಾ ಸಂಸಾರ ಮನ್ಯೈರಲಂ ನಿತ್ಯಂ ಶಂಕರ ಪಾದ ಪದ್ಮಯುಗಳೀ ನೀಡೇ ವಿಹಾರಂ ಕುರು ಆಕಿರ್ನೆ ನಗರಾಜಿ ಗಂತಿ ವಿಭವೈ ಉದ್ಯತ್ ಸುಧಾವೈ ಭವೈ ಆದೌ ತೇ ಬಿಜ ಪದ್ಮರಾಗಲಲಿತೆ ಹಂಸವ್ರಜೈ ಆಶ್ರಿತೆ ನಿತ್ಯಂ ಭಕ್ತಿ ವಧೂಗಣೈತ್ಯ ರಹಸಿ ಸ್ವೇಚ್ಛಾ ವಿಹಾರಂ ಕುರು ಸಿತ್ವಾ ಮಾನಸ ರಾಜಹಂಸ ಗಿರಿಜಾನಾಥಂಗ್ರಿ ಸೌಧಾಂತರೇ ಶಂಭುಧ್ಯಾನ ವಸಂತ ಸಂಗಿನಿ ಹೃದ ರಾಮೇಘ ಜಿರ್ನ ಚದಾ ಸತ್ತ ಭಕ್ತಿ ಲತಾ ಛಟಾ ವಿಕಸಿತಾ ಪುಣ್ಯ ಪ್ರವ